ಕತ್ತಾ ದೀಗೆನ್ನಧ ಗಣನ ಕತ್ರಗಡೇ ತಾ ತಕತ್ರಗಡೇ ತಾ ಘ ದೀಗೆನ್ನಧ ದೀನಾ ಗಣನ ಕತ್ರಗಡೇ ತಾ ತಕತ್ರಗಡೇ ತಾ ಘ ದೀಗೆನ್ನಧ ದೀನಾ ಗಣನ ಕತ್ರಗಡೇ ತಾ ತಕತ್ರಗಡೇ ತಾ ಘ ದೀಗೆನ್ನಧ